0: ಕೂಲಿ ನಿದ್ರನೆ ವಾನಿದ ತಥೋಲಯ್ಯ ಕಥೆಂಕಾರ ಇಬ್ರನಿ ನಂಗೋ
1: ಹೋಯ್ ಹೋಟೆಲ್ಗೆ ಅವಾಲಪ ಖರ ಲೈಬ ಲಾಕೋನಿ ಇಮಾಬೋ ಅಸ್ ಇಮಾಬೋ ಥೈನಬ ಯಾಮ್
0: ನುಂಗೈರಿನೆ ಉದಬಸು ಪುಯಿರೆ ಕಮ್ದೌರಿಯಾ ಹಾ ನುಂಗೈರಿದನಾ
1: ಹಿಂಗಿ ಬಹೈ ದುನಿದ ಇಮಾಬೋ ಇಮಾಬೋ

0: 5 degree Fahrenheit kumba dum thambigedabane
1: odaiti
0: dum akoina 4 week 5 week oiraga di dum magi brooding temperature se 80 degree Fahrenheit kumba 5 week oiraga dana akoina 75 degree Fahrenheit ada 6 week oiraga dana 70 degree Fahrenheit de sum sum temperature se ahan badadi temperature se wanga manga go
1: ada
0: sum sum sum nemdhara kadabane
1: koi
0: brooding gi moige temperature se adu brooding je akoina housing je hana sem base kamai togeda akoina animals se chicks sing je lakthringida akoina hana section tharong logodaba sing se ahan matam da akoi gi poultry gi akoina ising bu pithakadaba natraga machija bu pichakadaba pochi me am sing se potassium permanganate natraga akoi gi ditol solution gumba
1: natraga
0: sablon solution gumba aduna phajana jam thokodok na tawraga dry dry oil laga
1: thamgadabani
0: aduga adui mathakta akoina khuigi yumgi housing system do adusu phajana haidi yenj lakthringai mamang magtada phajana madi white wash to bigadabani
1: ko
0: the white wash to matamji da akoina limestone sulo bigadabani
1: sunu
0: se limestone lowi demne adu 2-5% formalin se
1: formalin
0: sukara happy go aduga 1% gumba copper sulfate happy ba aduga 1% kerosene gumba
1: mai
0: taroga akoina white ಪಾಸ್ತಾವರಗದಿಕ ಇವನ್ ಬ್ಯಾಕ್ಟೀರಿಯಾ ನಟಗ ವೈರಸ್ ಸುಮ್ಮೆಯಮಮಲೈದೈನೆ
1: ಅದುದಕಿ
0: ಸುಂಗಾಕ್ತುಕುಮ್ಮೆಯಮ ಗಮ್ಮೆ
1: ಅದುಯ
0: ಮತಕ್ತ ಅಕೋಯಿನ ಅಕೋಯಿಗೆ ಹೌಸಿಂಗ್ ಜೆ ಫ್ಯೂಮಿಗೇಷನ್ ತೋ ವಹಾಯಗ ಖಂಗ್ನೈಬಕ
1: ಹೈದಿ
0: ಅಕೋಯಿನ ಯುಮ್ ಸೆ ಪುರಾ ಸ್ಯಾನಿಟೈಸ್ ತೋ ವಹಾಯ್ತಾರೆ
1: ಅದು
0: ಫ್ಯೂಮಿಗೇಷನ್ ಕ ವೈದ ಫ್ಯೂಮಿಗೇಷನ್ ತೋಗೆ ಹರಗದಿ ಫ್ಯೂಮಿಗೇಷನ್ ತೋ ಬುಸುಶು ಯಾಮನ ದರ್ಕಾರ್ ವೈ ಹೈದಿ ಮದುದ ಫ್ಯೂಮಿಗೇಷನ್ ಜಿನ ತೋ ಬುಸಿನ ಅಕೋಯಿಗೆ ಬ್ಯಾಕ್ಟೀರಿಯಾ ದಗಿ ಫಂಗಸ್ ದಗಿ ಮೈಕ್ರೋ ಆರ್ಗನಿಸಂ ಮಯಮಮಲೈಬದ
1: ಅದುದಕಿ
0: ಸ್ಯಾನಿಟೈಸ್ ವಹೆಂತುನೇಬಕ
1: ಅದುನ
0: 20 ಗ್ರಾಂ potassium permanganate lobiraga 40 ml se formalin lobiraga ne madudo akoi gi port kumba ma like
1: ne
0: akoi gi chapu kumba am da mai jaw ga hapsel laga thamba matam da ko akoi gi yum manung se
1: adu
0: sterilized ton bai dare sterilized to giba da gi white wash to gra ba matung da
1: akoi
0: gi 7 days 10 days ti adum adu da animals loi da ba 7 days 10 days matung da akoi na animals se por aga akoi na liter maya ma liter di makha da thana ba pochi me am do
1: adu
0: su dum adum thajin ba ho bi yare
1: ಅದು
0: ದೈದಿ ಅಕೈ ಮಣಿಪುರದಿ ಅನಮನ ವಾಯಿನ ಒಯ್ನ ಥಾನೇಬಕೋ
1: ಅದು
0: ವಾಯಿ ಥಾದೈಸರು ಅಕೈನ ಹೊರೈಮ ಕುಪ್ಸೆ
1: ಹೊರೈಮ
0: ಕುಪ್ಸಿನ ಹೇನ ಫಬ್ರ ಹೈನದಿ ಐನ ಖಂಜೈ
1: ಹೈದಿ
0: ಹೊರೈಮ ಕುಪ್ಸಿದಿ ಗಮೈ ತೋಗೆದ ಮೊಯ್ನ ಅಕೈನ ಮೊಯ್ನ ಮತಿ ಫೈದರಪ್ಪ ಮಯುಂ ಯರೋಕ್ಪ ಲೈದನ
1: ಅದುದೋ
0: ಅಮ್ ಫಜನ ಅಬ್ಸೋರ್ಪ್ಷನ್ ತೋಬಂಗಮ್ಮೆಬ
1: ವಾಯಿದಿ
0: ಪುರಾ ಅಬ್ಸೋರ್ಪ್ಷನ್ ತೋಬಗ ಜಿಂಗಮ್ಜದಬ
1: ಅದನ
0: ಅಬ್ಸೋರ್ಪ್ಷನ್ ತೋಬಂಗಮ್ಜಬನಿನ ಮೊಯ್ನ ಮೊಯ್ಚರ್ಡು ಲೈರಗದಿ ಕೊಕ್ಸಿಡಿಯೋಸಿಸ್ ಕುಂಬ ಲೈನ ಮಖನ್ ಮಖನ್
1: ಅಂದಗೆ
0: ಫಂಗಸ್ ಕಿ ಅಫ್ಲಾಟೋಕ್ಸಿಕೋಸಿಸ್ ಕುಂಬ ಅದುಂಬ ಲೈನ ಮಖನ್ ಮಖನ್ ತೋಪಗೆ ಚಾನ್ಸ್ ಮಲೈಬ
1: ಐದಿ
0: ಚೋ ಚೋ ಚೋ ಲೌರ ಅಬನಿನ ಕೋ ಅದುಗೆ ಪ್ರಾಬ್ಲಮ್ ಅಮ ಫೇಸಿಂಗ್ ಅಮ ತೌನಿಯೆ
1: ಕುಯಿ ಬ್ರೂಡಿಂಗ್ ಗೆ ಮತಂದ ಕುಯಿ ಕನಾ ಗೊಮನ ಎಎನ್ಸಿ ಕುಯಿ ಮಖಾದ ಕುಯಿ ಖಬರ್ ಜೆ ಪೌಜೆ ಜೆ ಸೆ ಸಂದುವಗ ಥಮ್ಮಜೆ ಸಮೈ ತೋ ಉಸುದುಮ್ ಯಾವೈ ಮಸಿಗಿ ಕನಬ ಅದುಗ ಮಸಿಗೆ ಫಬ ಫತಬಸಿಗೆ ಮತಾಂಗ ಸು ಕಿತಂ ತಾಕ್ಪಿ
0: ಅದುಂ ಫೈಯೆ ಅದುಂ ಕೈಯಂಗಚಬದ ಬ್ರೂಡಿಂಗ್ ಸೆ ಥಮಕ ಮತಂದ ಮಖಾಂದ ಕುಯಿ ನ್ಯೂಸ್ ಪೇಪರ್ ಜೆ ಥಾದೋಯ್ನೆ ನ್ಯೂಸ್ ಪೇಪರ್ ಗೆ ಮತಕ್ಸಿದ ಕುಯಿ ಅಕುಯಿ ಪ್ರಿ ಸ್ಟಾರ್ಟರ್ ಗುಂಬ ಅದುಂ ಚಖಾಯರಗ ಥಮ್ಮ ಮತಂದನೆ
1: ಅದುಗ
0: ಮೊಯ್ನ ಹೆಕ್ ಲಾಕ್ಪ ಮತಂದ ಅಕುಯಿ ಎಲೆಕ್ಟ್ರಲ್ ಪೌಡರ್ ಸೆ ಅದುಂ ಮೊಯ್ಗೆ ಇಸಿಂಗ್ದಿದ ಹಾಪಿರಗ ಮದುಗಿದು ಥಾಗಂದ ಮೊಯ್ಗೆ ಸ್ಟ್ರೆಸ್ ಸೆ ರಿಡ್ಯೂಸ್ ತೌನಬ ಇಸಿಂಗ್ಸು ಅದುಂ ನಕಂದ ಖಜಿ ಖಜಿ ಥಂಬಿಗದಬನಿ
1: ಅದುಂ
0: ನ್ಯೂಸ್ ಪೇಪರ್ ಗೆ ಮತಕ್ತ ಮಚಿಂಜಾ ಗುಂಬ ಪ್ರಿ ಸ್ಟಾರ್ಟರ್ ಗುಂಬ ಅಕುಯಿ ಅದುಂ ಚೈಥೋಗ ಥಂಬದ ಮೊಯ್ನ ಅದುಂ ಚಾರಗನೆ
1: ಅದುಗ
0: ನಕಂದ ನಕಂದ ಇಸಿಂಗ್ ಗರ ಥಂಬಿರಗ ಇಸಿಂಗ್ದುಸು ಯಾರಗದಿ ಎಲೆಕ್ಟ್ರಲ್ ಪೌಡರ್ ಯಾವಬಕೋ ಹೈದಿ ಮೊಯ್ಗೆ ಮಾಜೆ ಕೆನೋ ತೋರ್ಗ ಲಾಕ್ತುನಿದೋ
1: ಹೈದಿ
0: ಗಾಡಿದ ಪೂರ ಲಾಕ್ತುನಿ ಅದುಗ ಮಾಸೆ ಹೆಕ್ ಹೌಬ ಅಹಾನ್ಬ ದೇಸ್ದ ಅದುಂ ವ್ಯಾಕ್ಸಿನೇಷನ್ ಅದುಂ ಕಾಪೇಬಕೋ ಮೆರಿಕ್ ವ್ಯಾಕ್ಸಿನ್ ನಮಲೆ ಅದುದು ಅದುಂ ಮೊಯ್ ಹಚ್ರಿದ ಅದುಂ ಕಾಪಕ್ಪ ಪೋನೇಬಕೋ ಅದುನ ಮಾಜೆ ಪೂರಗ ಲಾಕ್ಪದ ಸ್ಟ್ರೆಸ್ ಮಯಾಮ ಅಮ ಲೈಬದೋ
1: ಅದು
0: ಕವರ್ ತೌನಬಗೆದಮಕ್ತ ಅಕುಯಿನ ಎಲೆಕ್ಟ್ರಲ್ ಪೌಡರ್ ಗುಂಬಸೆ ಅದುಂ ಮೊಯ್ ಅದುದ ಪಿಜೆ ಅದುಗ ಯಾಮ್ ಫೈ ಹೈತಾರೆ
1: ಯಾಮ್ ನಮಾಜೆ ಅದುಗ ಯೆಂಗೋನ್ ಸೇಮ್ ಸಾಬಗಿ ಮತಾಂಗ್ ಸಿದಿ ಅಕುಯಿಗೆ ಯುಂಫಮ್ ಮಾಗಿ ಸೇಮ್ಗದೋರಿಬ ಸಾಗದೋರಿಬ ಯೆಂಗೋನ್ ಸೇ ಲೈಮಾಯಿದಗಿ ಫಿಟ್ ಕಯಾ ವಾಂಖತ್ವಗಿ ತಂಗಾಯ್ ಫದಬಲೆ ಹೇನ ನೇಮಗದೆ ಹೊಜಿಕಿ ಮಣಿಪುರದ ಸಿಂಗ್ಸಾವ್ ಲೈಬನಿ
0: ಸಿಂಗ್ಸಾವ್ ಲೈಬನಿ ನ ವಫಮ್ದ ಅದುನ ಖರಾ ಅದುಂ ತೊಂಗ್ಲಪ್ ಕುಯಿಗೆ ಹೌಸಿಂಗ್ ಸಿಸ್ಟಮ್ ಜೆ ಕುಯಿನ ಸಾಬ ಮತಂದನೆ ಕುಯಿಗೆ ಈಸ್ಟ್ ವೆಸ್ಟ್ ಡೈರೆಕ್ಷನ್ ದ ಫಾರ್ಮ್ ಸೆ ಸಾಬಿಗದಬನೆ ಈಸ್ಟ್ ವೆಸ್ಟ್ ಡೈರೆಕ್ಷನ್ ದ ಸಾಬಸಿನ ಕಮೈ ತೊಗೆದ ಅಯುಕ್ ಹೆಕ್ ಯಹೌಬದಗಿ ನುಕ್ಸಾ ಥೊಲಪ್ಪಜಿನ ವೆಸ್ಟ್ ಈಸ್ಟ್ ವೆಸ್ಟ್ ವೆಸ್ಟ್ ಈಸ್ಟ್ ಹೈತಾರೆ ಕೋ
1: ಅದು
0: ನುಕ್ಸಾ ಥೊಲಪ್ಪದಗಿ ನ ತಾಬ ಫೌಬಗಿ ನುಮಿತ್ಕಿ ಜರ್ನಿ ಸೆ
1: ಅದುನ
0: ಫಾರ್ಮ್ ಜಿದ ನುಕ್ಸಾನ ಫೂಬ ಮದರ್ಕಾರ್ ದಾರಿಬ
1: ನುಕ್ಸಾಜಿನ
0: ಅಕುಯಿನ ಫೂರಕ್ಪ ಮತಂಜಿದ ಕಮೈ ತೊಗೆದ ಅಕುಯಿನ ಹಾತ್ಪ ಗಮ್ದಬ ಇವನ್ ವೈರಸ್ ಪೌ ಅಕುಯಿ ನುಕ್ಸಾಗಿ ಮಂಗಾನ್ಜಿನ ಹಾತ್ಪ ಗಮ್ದ

0: ಚಂದ್ರ ಭಕ್ತ ಅಥೋಯ್ವ ಹೋಗದು ನಕ್ಕನು ಐಗಿ ಮೂರ್ತಿಯಸೆ ಮುನ್ನ ಎಂಹೌರು ಶಮೂನ ನಂಬು ಹಾತ್ಕನಿ ಹಾಯ್ವಗಿ ಅಕೀವ ಚಿನ್ನವ ಕರೀಮತ ಖಲ್ಲುರಗನು ನಂಗಿನ ಹುಚ್ಚಿನ್ನುನ ಐಹಾಕ್ನ ತೆಖಾವ್ಗೆ ಅಂಗಾವ ಶಮು ಸೋಯಿದನ ಭಾಗನಿ ಹೇ ಭಾಗ್ಯ ಚಂದ್ರ ನಿಂಥೌ ನಹಾಕ್ನ ಹಯೇಂ ಮೈತ್ರ ಪಾಕ್ತ ಹಂದುನ ನಿಂಥೌ ಓಯ್ರವ ಮತಂದ ನಂಗಿ ಕೊನುಂಗಿ ಮೈರಂ ಪಾಂಗದ ಬಾಸ್ಮುಖ ಗಿರಿ ಕೌವ ಚಿಂಗ್ ಅಮಲೈವನಿ ಮಫಂ ಅದುದ ಐನ ನಂಗು ಥೈಬೋಂ ಪಾಂಬಿ ಓಯ್ನ ಹೌದುನ ನಾಯ್ರಂಗೆ ಐಬು ಥಿರೌ ಥೈಬೋಂ ಪಾಂಬಿ ಅದುದಗಿ ಐಗಿ ಮೂರ್ತಿ ಸೇಮ್ದುನ ನಿರಿಪೋನ್ ತೌದುನ ಮಂದಿರ್ ಸಾಧುನ ಐಬು ಸೇವಾ ಚಚ್ಚೌ ಐಗಿ ಇಮಿಂಗ್ದಿ ಮಣಿಪುರ್ ಪುರಂದರ್ ಶ್ರೀ ರಾಧಾ ಗೋವಿಂದ ಹಾಯ್ನ ಕೌರೌ ನಬೇ ಮರಾಸೆ ಸೋರಿನ ಓಯ್ರೋಮ್ದ ಗಾಲ್ಹಲ್ಲು ರಾಸ ಮಂದಲಿ ಸೇಮ್ದುನ ರಾಸ ಲೀಲಾ ಕತ್ತುನ ಐಬು ಸೇವಾ ತೌರಊ ನಂಗಿ ಅಂಗಾವ ಶಮು ಐನ ಸೋಯಿದನ ಫಾವೀಗನಿ ಅವಾಬ ವಾಖಲ್ ಥಾದೋಕ್ತುನ ಐಗಿ ನಾಂಬು ಸೋಂಜರೋ ನಂಗ್ನ ಐಬು ನಿಂಜವ ಪ್ರೇಮ್ ತೌಜವನ ನಂಗ್ನ ನಿಂಜವನ ಐಬು ಫಂಜವನಿ ವರಂ ಪುಂಬ ಕೌನರ ಗುಂಸಿ ಹೇ ನಿಂಥೌ ಭಾಗ್ಯ ಚಂದ್ರ ಐ ಸಲೆ ಐ ಸಲೆ ಐ ಸಲೆ
1: ಗೋವಿಂದ ನನಾಯಿಗಿಯವಾವಶೆ ಉಬಿರಬೋ ಇದಕ್ಕೋ ಇಬುಂಗ ಪುಯಿನ ಹೌರಕ್ಪ ನೋಂಗ್ ಹೌಗುಂ ಸಂಬಾನೆ ಚೇಂಗ್ಲವ ಕ್ವಾಂಗ ಸನಾ ಪಿಗೆ ಥೋಲೆ ಸಾಥೇಕ್ ಅಹುಂ ನಲೈತೇಂಗ್ ಕೋಕ್ಥಕ್ತನ ವಾಹೋಂಗ್ ಮತೂಗಿ ಚುರಾನ ಲೈತೇಂಗ್ಬ ಮಿಷ್ನಾನ ಥಂಬಾಲಕ್ಕಾನಿ ಮೈಥೋಂಗ್ ನಥಾವುಂಗಂ ಜವನಿ ತಯಾಲ್ವುಂಗಂ ಜರವ ಚಿನ್ಬಾಲ್ದನ ಮುರುರಿ ಬಾಸಿ ಥೋನ್ಬ ನಕ್ಷಂದನ ನಕ್ಷಂದನ ಜಗತ್ ಸುಮತ್ವ ಬೋನ್ಮಲಾನುಗಾನ್ ಥೋರಿ ಹಾ ಗೋವಿಂದ ಮಪೋಕ್ ಮಪೋಕ್ ಕುರಿಂದ ನನಾಯಿ ನನಾಯೋ